ala ye deli kɛ a ma kɛɲɛni kɛ a ye dɔ da ka dɔ janya ka dɔ surunya ka dɔ sɔn ka dɔ jɛ n bɛ falenle do dalima masala